0: ಬಿಡಿಸೆ ದಂತ ಬಿಡಿಬಹುದು ಈ ಜನ್ಮನು. ನಾಲೋ ಮುಸಿರೆ ಎನ್ನೋ ಮುದ್ದುಲ ಸಂದಿಳ್ಳಲೋ ಮುದಿಬುರು ಚಲಿಲೋನ ಚಳಿ ತೋರು ನಿನ್ನೆ
1: ತೀರ ಕಟ್ಟು ಜರಾತ ನಿನ್ನು ಕಟ್ಟಿಕೊಂಡ ಗಾಲಿ.